ನೋಡಿ ಮುಂದು, ನಿಬ್ಬೆತ್ತನೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಬ್ಬೆತ್ತನೆ ಬಾಗಿ ನೋಡಿ ಮುಂದು.